0: Owokapya Kulubokola
1: Kubulike ye kombye kweba zeribwa
2: Iiii Haa Kera naite kakati mwane Anwani
1: yo Tutabuse Ma